ಸಜ್ಜನ್ ಜೋ ಹೀತ್ ದೇ, ಸಜ್ಜನ್ ಜೋ ಹೀತ್ ದೇ, ಕುಟುಂಬ ಮೇ ಪ್ರೀತ್ ದೇ, ಜಗ ಮೇ ಜೀತ್ ದೇ, ಮಾಯಾ ದೇ ಸಾಯಾ ದೇ, ಔರ್ ಮಾಯಾ ದೇ ಸಾಯಾ ದೇ, ಔರ್ ನಿರೋಗಿ ಕಾಯಾ ದೇ, ಮನ್ ಮಾನ್ ಸಮಾನ್ ದೇ, ಸುಖ ಸಮೃದ್ಧಿ ಔರ್ ಜ್ಞಾನ ದೇ, ಶಕ್ತಿ ದೇ ಭಕ್ತಿ ದೇ, ಶಾಂತಿ ದೇ ಭರ್ಪೂರ್ ದೇ.